0: ಬಟ್ಟೆಕೊಂಡಿ ಹೇ ಕೋ ಮೊಗ್ಗಿ ಜಡಿಯುಡಿ ಹೇಕೋನಿ ಅಲ್ಲಿ ಕೂಟಿಯ ಕೋ ನಾಣು ಅಜೋ ನೀ
1: ಗೋರೆ
0: ಮನೆ ಬಾತ್ ಕರೆ
1: ಬತಾ
0: ಗುಮಾನೆ ಘಣ ಗೋರ ಹೋಗೋ ನೀ ಮಾರ್ಕ ಪೀಳಿ ರೋಗ ಹೋಯೋ ನೀ ಜದಿ ಹುಯ ತೋ ಗೋರ ಗೋಯೋ ಅಮ್ಯಾನ್ ಪೀಳೋ ಪಡಿಯೋ ದೂಜೋ ಯು ಹೈ ಭಾಈ ಮೇ ತೋ ದೇಖೋ ಪಕ್ಕೆ ರಂಗ ಗೌ ರಂಗ ರಾ
1: ರಾಜಸ್ಥಾನ ರಂಗ ಹೈ
0: ಅರೆ ಘಣಾ ಏಕದಮ ಗೋರ ಗೋರ ಘಣಾ ಫಿರ ಕಾಳಾ ಕಾಳಾ ಫಿರ ಗೋರ ಗೋರ ಫಿರ ಕೌ ಹೈ ಜೋ ಮೆಹನತ ಮಜೂರಿ ಕರೆ ಖೇತ ಗಳೆ ಮೇ ಕರೆ ಕಮಟೆ ಬಾಟೆ ಕರೆ ಕಾಳಾ ಗೋರಾ ಘಣಾ ವೇ ತೋ ಕಾಳಾ ಪಡ ಜಾ ಕೋಈ ಕಾಳಾ ಪಡಿ ಏಕದಮ ಕಾನಿ ಠಾಡಿ ಹವಾ ಮೇನ ಬಾರೋ ಕರಮ ಹಾ ದೇ ದಿಯೋ ವೇ ತೊ ಬೆ ಗೋರ ಹೋ ಜಾ ಇನ ಮೇ ಕೋ ಮೋಟೀ ಬಾತ ಹಕರೋ
1: ಇನ ಮೇ ಕೋಈ ಮೋಟೀ ಬಾತ ಅರೆ ಬಾತ ಮೇ ಕಹತಿ ತಿ
0: ಖಾಣೋ ದಾಣೋ ಹಕರೋ ಮಿಲೇ ನೀ
1: ಕೆ ಇನ ಮೇ ಕೋಈ ಮೋಟೀ ಬಾತ ಕೋನಿ
0: ಹಾ ಬಾತ ಆ ಪಡ ಆ ಹೈ ಭಾಈ ಕೆ ಹಾಸಿ ಬಾತ ಕೋಈ ಭಾಈ ಮಾತ ಕದಿ ಗುಮೇಜ್ ನೀ ಕರನೋ
1: ಹಾ
0: ಆ ಬಾತ ತೋ ಥಾರಿ ಹೋಳಾ ಹೈ ನಾ ಹಾಸಿ ಹೈ ಕೋ ನಾಮ ಥಾರೋ ಹುಂ ಭೂಲ ಗಟಿಯಾ ತೋ
1: ಮನೋರಮಾ
0: ಓ ಗೋನಾ
1: ಸಹೀ ನಾಮ ಆಜ ತೋ ಲೇ ಲೋ
0: ಆ ಗೋನಾ ರಮಾ
1: ಮನೋರಮಾ
0: ಓ ಮನೋರಮಾ ಭಾಈ ಮನೋರಮಾ ಹಾ ಮನೆ ಮಜಾ ಬಾತ ಯಾದ ಆಯ್ಗಿ ಗೋನಾ ರಮನಾ
1: ಪಕ್ಕಿ ಯಾದ ರೇ ಭಲಿ ನಾಮ ಸಹೀ ಆಪ ಬೋಲಿ ಜೋ ಯಾ ನೀ ಬೋಲಿ ಜೋ
0: ಅರೆ ವಾ ಬೋಲಿ ಜೀ ರೇ ಭಾಈ ಹೂ ಕೌ ಕೋಈ ಹೈ ಜುಗೋ ಭಾಈ ಥಾರಲಾ ಗೋನಾ ದೌಡತಾ ಗಣಾ ಆನ್ ಗೋನಾ ಹೈ ಜುಗೋ ಕಾ ನೀ ಕಾ ಭಾಈ ಯೇ ಮೇ ಥಾರೇ ಹೈ ತೋ ಬಡಿಯಾ ಚರಾ ಲಾವತಿ ಫೇರ ಲಾವತಿ ಜದ ಗೋನಾ ಆಪೀ ರಾಜೀ ಹೋತಾ ವೇತಾ
1: ವೇತಾ
0: ತೋ ಬತಾ ಇ ಮೇ ಕೌ ಕೋಈ ಮೋಟೀ ಬಾತ ಹೈ ಭಾಈ ಕೀ ಕೋನ ಭಾಈ ತಾವಡಿಯೋ ಘಣೋ ಪಡೆ ಆನ್ ಮೇ ಸಾಟಿ ಮ ಆಉನಾಳಾ ಹೈ ಅಸಾ ಡ ಹೈ ಹಾ
1: ನಾ ಉಮಸ ರೋ ಕಿ ತೋ ಮೌಸಮ ರೇವೇ
0: ಅರೆ ಹೈ ತೋ ಭಾಈ ದೇಖ ಬಿನಾ ಕಹ ನೀ ತಪಿಯಾ ಕದೀ ಹೈ ಜੋ ನೀ ಭರೀ
1: ಪಹಲಾ
0: ತಪೀ ಜಬ ಧಂಧಾ ಪಡೀ ಭಾಈ ದೇಖೋ
1: ಪಚೆ ಆಪ ಮೇ
0: ತಾವಡೋ ಕೈ ವೇ ನೀ ಗರ್ಮೀ
1: ಕೈ ವೇ ಪರ ಕಾವತ ನೀ ಮೇರಿ ಜೋ ಜೀ ವಾಟ ಜೋಈ
0: ಹಾ ಪಚ ಮೇ ವೇ ಜದೆ ಪಚ ಅಮೃತ ಭರೆ
1: ಬಿಲ್ಕುಲ
0: ಅಮೃತ ಭರೆ ಜದ ಭಾಈ ಹೈ
1: ಜೀ ಹೋ ರೋ ಜಾ
0: ಜೀ ಹೋ ರೋ ಜಾ ಕಹ ನೀ ಧರ್ತಿ ಮಾತಾ ಶೃಂಗಾರ ಕರೆ ಆನ್ ಹೈ ಜೋ ಕಹ ನೀ ಜೀವ ಜಿನ್ನವರ ಹೈಂಗ ರಾಜೀ ವೇ ಆರ್ ಭಾಈ ಶೇಣಿ ಹೈ ಜೋ ಕಹ ನೀ ಆಪರೆ ಕಾಮ ಧಂದೆ ಲಾಗ ಜಾ
1: ಏಕದಮ್।